ಸಾಯಿ ಸಾಧುಮಾನಸ ಪರಿಶೋಧಕಾಯ ನಮಃ. ಓಂ ಶ್ರೀ ಸಾಯಿ ಸಾಧಕಾನುಗ್ರಹ ವಟವೃಕ್ಷ ಪ್ರತಿಷ್ಠಾಪಕಾಯ ನಮಃ. ಓಂ ಶ್ರೀ ಸಾಯಿ ಸಕಲ ಸಂಶಯ ಹರ

ಜೈ ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ಜೈ ಕೃಷ್ಣ ಜೈ ಕೃಷ್ಣ ಜೈ ಕೃಷ್ಣ ಜೈ ಕೃಷ್ಣ ಜೈ ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ಜೈ ಕೃಷ್ಣ ಜೈ ರಾಧಾ ಕೃಷ್ಣ ಜೈ ಬಾಲ ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ಜೈ

ಜುಡಗು ದಾಸುಡೇವಂಜುಡಗುನು ಭಕ್ತಿ ಪರುಡವು ದಾಸುಡೇವಂಜುಡಗುನು ಇಂತ ಕಣ್ಣನು ಬೇರೆದ್ದಿ ಎರುಗ ಪರತು ಸಾಧು ಸದ್ಗುಣ ಗಣ್ಯುಳವು ಸಭ್ಯುಲಾರ ಸಾಧು ಸದ್ಗುಣ

ಕೋಳಿ ಪರಿಸರ್ಪಿತ ಪಿಂಚಣು ಮಾಡು, ನಾವು ರಾಜಿಲ್ಲೆ ಹೋಮುವಾಡು ಮಾ ಸರ್ವನು ತೋಚು.